ಜನಕ ಬೇರ್ಸೋಬೇಕ ಹರ್ಕಾನ ಜನಕ ಮೋಜು ಸರ್ಕಾನ ಜನಕ ತ್ರಿಪೌತ್ ಹರ್ಕಾನ ಜನಕ ರೂಪ್ರಾಂಗ ಹರ್ನ ಜನಕ ಪರಣ ಪಂಗ ಹರ್ಕಾನ ಜನಕಿ ಬಡಿಯಾಯಿ ಹರ್ಕಾನ ಜನ ಸೋಭಾ ಪಾಯಿ